0: ಮಲ್ಲಾದ ಕರು ಕಿತಿ ಸಹನ ಹೇಳ್ಕೊಟ್ಟು ಮಲ್ಲಾರಿ ಅಳು ಹಾಕು ಪಿಸಲಿ ಬಂಗಡಿ ಬಿಲ್ಲೋರಿ ಅಳು ಹಾಕು ಪಿಸಲಿ
1: ಶ್ರುತು ಆಪಣೆ ಕದುತಾದ ಗೋವಿಂದ ಮಶೀಲ್ಕರ್ ಯಾಂಚ್ಯಾ आवाजात हे गीत संगीतकार मधुकर पाठक
2: जय शिवराय